0: ಏನು
1: ನಿನಗೆ ಮಾರ್ ಮಾನ್ ಕಾಣ ನಿನಗೆ ಮಾರ್ ಮಾನ್ ನಲ್ಗಾನಾಯ್ ನಿನಗೆ ಮಾರ್ ಮಾನ್ ಕಾಣ ಪ್ರಪಂಚ ಶಿಲ್ಪಿಗಳನ್ನ